ಅದುಂಠು ಸಾಂಗ್ತಿ ಹಿಡಿ ಮತ್ತೆ ಬಲಿ ಪೊಥರ್ ಕೇಸಿಯಸ ಟುಂಪೆನ್ ಕಿಲುನಾಲುನ್ ಆರ್ಜುಕ್ಸಿನ ಆಲುನಲಂ ಥೇ ಕಾರ್ಬಿ ಅಂಗ್ಲೊಂಗ್.